ಯಾಕಮಾನ ಅಲ್ ಮಲ್ಕ ಶೀರ್ಷಾಯ ಪಾಯ ಮೂರ್ಖಂತೆ ಪದಕಬಾಯ ವೀಣ ನ ವ್ಯಕಿಸ್ತಾಯ ನ ಪಾಯಿ ರೇ ಬಿ ವಾಣಿ ಮಡಿ ಮಸಾಣಿ ಅಂದ ನ ಜಾಣೆ ಬಿರ್ಬಿಸ್ತಾಣಿ ಸದ್ಗುರು.